0: ಮಾಡಿ ತಿರುಚಿ ಚಲ ಚಲಾಕೆ ಜೂಮ್ ಮಾಡಿ ತಿರುಚಿ ಚಲಾಯಿ ಚಲಾಯಾಕೆ ಜೂಮ್
1: ಆವಳಿ ಚಲಾ ಚಲಾಕೆ ಜೂಮ್ ತಿರುಚಿ ಚಲಾ ಚಲಾಕೆ ಜೂಮ್ ಬಾಜು.